ಆತ್ಮಾದಿಯೇನ ಸೇನೆ ರಾಮನ ದಹಿ ಚೋರೆ ಮಾಖನ ಚೋರೆ ಚೋರೆ ಚೋರಿ ಸಾರಿ ಧರ್ಮಾನಂತ ಪಾಪ ಚೋರೆ ತಾರೇ ಭವದಲ ಪಾರೀ.

ಬಲ್ಲ ಸತ್ಸಂಗ ಭಯೇನ ಮನುಷ್ಯ ಜನ್ಮ ಭಯೋ ಬಲ್ಲ ಸತ್ಸಂಗ ಗಾಯೇನ ಮನುಷ್ಯ ಜನ್ಮ ಪಾಯೇಕು ಸಫಲ ಭೂನೈ ಪಾಯೇನ ಮನುಷ್ಯ ಜನ್ಮ ಸಫಲ ಹೋನ ಕೇಸೈ ಭಯೇನ ಕುಸಂಗತ್ ಕೋ ಸಂಗತಿ ಗಲ್ಲ